ಯಲ್ಕು ತವಾಯಂ ಸವಾಬೀರು ಜಿಲರಮ ಔ ಔ ಜನನ ದ್ವ ಕದಮ ಯೌಖ ಔ ಜನನ ದ್ವ ಕದಮ ಯೌಖ ಇಂದ ಸರ್ ಹಾಜೀರಾ ಪು ಸಿಗ್ದಿ ಪನಾ ಇಕ್ಕಳ ಮಾ ಎದ ಸರ್ ಹಾಜೀರ